ದಾನದ ಕಟ್ಟೆ ತಕ್ಕ ದಾನದ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್ಕ ತಡ ತಕ್